0: ಡಂಡಿಗ ಮಿಂಚ್ಕತ್ ಅಕೈದೌಲಗ್ಯ ಇನ್ನಂಥ ವಾರ್ತಾಹಿಗೆ ಮಹಿಳಾ ಶಿಕ್ಷಾ ಸೇಹಿ ದೇಸ್ಗಿ ಉನ್ನತಿ ಗಹಿ ಪತ್ನು ನಾಮ್ ಅಕುನ್ ಸೀತಾ ಕುಮಾರಿತಿ ಮಿನೋತ್
1: ಖೇಖೇಲ್ ರಾಜಿ ಪರ್ದಾ ಖತ್ರಿ ಮುಕ್ಕರ್ಗೆ ಲುರ್ಗರ್ ಮೊನ್ನ ಕಾರಣ ಅಕೆ ಚಾಳ್ ರೀ ಮುಕ್ಕದಿಂ ರಾಜಿನ್ ಕಮ್ ಆ ಉಂಗಿ ಅರ ಬಗಡಾ ಹೂ ಉಂಗಿ ಪಹೆ ಮುಕ್ಕ ಗಹಿ ಜಿಯಾತ ಕೋಹಾ ಸವಂಗ್ ಲೋಲಾ ಚೋನ್ಹಾ ಸವಂಗ್ ಇಂಜ್ರಿನಾ ಗಹಿ ಸವಂಗ್ ಕಾ ಮುಕ್ಕ ಗಹಿ ಜಿಯಾ ಎಂದ ಕೋಹಾ ಎಂದ ಮೆಚ್ಚ ಎಂದ ಗಡ್ಡಿ ಎಂದ ದಿಘ ಅರ ಎಂದ ಚಕಡ್ ರೀ ಅದಿನ್ ಥಾಹನ ಗಹಿ ಉಂಟೆ ಮಾನಿಂ ಚಿಹುಟ್ ರೀ ಮುಕ್ಕದಿಂ ರಾಜಿ ಗಹಿ ಉಂಟೆ ಬಿಲ್ಲಿ ತಲಿ ಮುಕ್ಕನ್ ಉಂಟೆ ಪರಿವಾರ ನು ಎರ್ದತ್ ಎಂದ್ರ ಹಿಕೆ ಮುಕ್ಕ ಉಂಟ ಅಯಂಗ್ ತಲಿ ಮುಕ್ಕ ಉಂಟ ಬಹಿನ್ ಹಿಕೆ ಅರ ಮುಕ್ಕ ಉಂಟ ಹೆಡೋ ತಲಿ ಎನ್ನೆ ಲೇಖಾ ನತಾ ತುರು ಅಹದತ್ ಖೇಖಿಲ್ ರಾಜಿ ತ ಆಲರ್ ಖೋಡನ್ ಪರ್ದಾ ಖತ್ರಿಗೆ ಕೋಹಾ ಲುರ್ಗರ್ ಮುಕ್ಕದಿಂ ಮನಿ ಏಕಸೇಕಾ ಅಯಂಗ್ ಖದ್ ಖರ್ರನ್ ಜನಂ ಚಿಯ ಅರ ಲೆಲ್ಲೆ ಬೋಲೋ ತಿಮ್ ತಂಗ್ ಆ ಖಿಸ್ ಉಂತ ಅರ್ ಪೋಸ ಆ ಪರ್ದ ಅದರ ಕಚ್ ನಖ್ರ ಆ ಅಲ್ಖಾಗೆ ಖೇಖೇಲ್ ತಾ ಆಲುನ್ ಚಿನ್ಹ ಆಗೆ ದೌ ಮೊಲ್ದೌನ್ ಲಖಾಗೆ ಲೂರ್ ಗಹಿ ಸವಂಗ್ ಚಿ ಮುಕ್ಕ ಉಂಟ ಪರಿವಾರ ನು ಅಯಂಗ್ ಗಹಿ ತಿಂಕ ಕರ್ನಿ ಕೋಹಾ ಲೂರ್ಗರ್ ಮನಿ ದರ ತಂಗ್ ಆ ಎಡಪನ್ ಪರಿವಾರನ್ ಮೆಚ್ಚ ಪರ್ದಾ ಖತ್ರಿ ಗೋಖಿ ದರ ಮುಕ್ಕ ಉಂಟೆ ಬಹಿನ್ ತಲಿ ಮುಕ್ಕ ಭೈಸ್ ಕರ್ನೆ ಸೇವಾ ಪೂಜಾ ಹುನನಿ ಏಕಸೇಕಾ ಭೈಸ್ ಗಹಿ ದೌ ಉಜ್ಜ ಬಿಜ್ಜ ಕರ್ನೆ ಕರಂ ಧರ್ಮ ಗಹಿ ನೇಕ್ಚಾರ್ ಕರಾಖಿ ಹೇನಾ ನೇಕ್ಚಾರ್ ನನಿ ಎನ್ನೆ ಎನ್ನೆ ಕಿಸಿಮ್ ಗಹಿ ನೇಕ್ಚಾರ್ ಹೂ ನನಿ ತಂಗ ಆ ಎಡಪಾ ಕಾ ಖೋಡ ಆ ಲೂರ್ ಗಹಿ ಬಿಲ್ಲಿ ಏದನಾ ಗಹಿ ಚಿಹುಟ್ ನನಿ ಖೇಡೋ ಮುಕ್ಕ ಉಂಟ ಎಡಪಾ ತಾ ಖುರ್ಜಿ ತಲಿ ಲೂರ್ಗರ್ ಖೇಡೋ ಮುಕ್ಕ ತಂಗ ಆ ಎಡಪನ್ ಖೋಡಾನ್ ಸಂಗೆ ರಾಜಿನ್ ಲೂರ್ಗರ್ ಕಮ್ನ ಗಹಿ ರಂಪ್ ತುಲೆ ಬಿಲ್ಲಿ ಚಿ ಏಕಸೇಕಾ ಮುಕ್ಕ ಒತ್ಥ ಏಖ ಮನಿ ಅನ್ನೆಮ್ ತಂಗ್ ಅಜಿಯ ಕಯನ್ ಸಫಾ ಉಯ್ನತಿ ಮಂದರ್ ಬಿರೋ ದೌಲೆತಿ ಮೋಹನತಿ ಕುಂದ್ರು ಖದ್ದರ್ಗೆ ಅಕೈ ದೌ ಮನಿ ಎನ್ನೆ ಮಂಜ್ಕತಿ ಲಿಲ್ಲೆ ಬೋಲೋ ಖದ್ದೈ ಗಹಿ ಜಿಯ ಬಗಡಾರ್ನತಿ ಬಛ್ರಾ ಉಂಗಿ ಎನ್ನೆ ದೌ ನಲಕ್ತಿ ಬೋಲೋ ಖದ್ದೈ ಗಹಿ ಬಗಡಾರ್ನತಿ ಬಛ್ರಾ ಉಂಗಿ ಎನ್ನೆ ದೌ ನಲಕ್ತಿ ಬೋಲೋ ಖದ್ದೈ ಗಹಿ ಬಗಡಾರ್ನ ಜುಕ್ಕಿ ಮನಿ ಮುಕ್ಕದಿಂ ಪರ್ದು ಖದ್ ಖರ್ರಾಗ ಚೇಡಾ ಜೋಖೈ ಕಾ ಪೆಲ್ಲೈ ಖತ್ರಿ ಲೂರ್ ಗಹಿ ಬಿಲ್ಲಿ ಚಿ ರಾಜಿನ್ ಪರ್ದಾ ಖತ್ರಿ ಮುಕ್ಕಗೆ ಟೂಡರ್ ಬಜರ್ ಕಿ ಲೂರ್ಗರ್ ಮನ್ನಾ ಕೋಹಾ ಮೈಂಡ್ ರಹಿ ಕಾ ಮುಕ್ಕ ಲೂರ್ಗರಿಯ ಮುಕ್ಕ ತಂಗ್ ಆ ಪರ್ದಾನ ಕಿ ಚೌಗುರ್ದ ಬಡಾ ಮನ್ ಬೆಸೆ ತಂಗ್ ಆ ಏಖ್ ತುರು ಡಬ್ಜ್ಕಿ ಉಯ್ಯಿ ತಾನ್ ಹು ಬಿಡ್ನ ಮಲ್ ಮುಖೆ ಚಿ ಇನ್ನೇ ಬಿಸೆ ನಲಕ್ ನನಿ ಅವ್ರ ಬೆಗರ್ ಟೂಡಕ ಬಚ್ಕ ಮುಕ್ಕ ಕೀಂದ ಮನ್ ಬಿಸೆ ತಂಗ್ ಆ ಮೂಲಿನ್ ಏಖ್ ದಿಮ್ ನನ್ನ ಪುಲ್ಲಿ ತೋ ನನ್ನ ಆಲರಿನ್ ಏಕಸ್ ಏಖ್ ನನು ಇನ್ನೆ ಬಿಸೆ ಮನರ್ ಬೆಗರ್ ಲುರ್ಗರಿಯ ಮುಕ್ಕಗೆ ಇನ್ನೆ ಲೇಖ ಟೂಡರ್ ಬಜರ್ ಕಿ ಲುರ್ಗರ್ ಮಂಜ್ಕತಿ ಅರ ಬೆಗರ್ ಟೂಡ್ಕ ಬಸ್ಕತಿ ಇನ್ನೆ ಕುಹಾ ಫರಕ್ ಏರಾಗೆ ಖಕ್ರಿ ಈ ಬೇಡ ಬದಲಾರ್ನ ಸಂಗೆ ಸಂಗೆ ನಮಗೆ ಹೂ ಬದಲಾರ್ನ ಅಕೈ ಚಾಳ ರೈ ಕಿರಕ ಪರ್ಯಾನು ಮುಕ್ಕ ಬಾಚ್ಕ ರೈ ಬಚರ್ ಟೂಡರ್ ಕಿ ಮಲ್ ರಹಚ್ಕ ಸೆ ಏಕಸೆ ಸಮಸೆ ರಾಜಿನು ಉಜ್ಜ ಬಿಜ್ಜ ಖತ್ರಿ ಎಂದ ಕುಹಾ ಸಸ್ತಿ ಮನಲಗಿಯ ಹುತಂ ಕಟೂಡ್ನ ಬಚ್ನ ಮಲಕತಿ ನನ್ನೈ ಗಹಿ ಜುಠ ಸಖಡಿ ಛಿಪ್ಪ ನೋಡ್ನ ಮನಲಗಿಯ ಏಕತರ ಗ ಇಟ್ಟ ಭಟಾನು ನಲಖ್ ನನಗೆ ಕಾಲೋರ್ ತಾ ಏಕತರ ಓನ್ ಬಿತ್ತ ಕೂಲ್ ಖತ್ರಿ ನನ್ನ ನನ್ನ ಧತಂ ನನೂರ್ ತಂಗ್ ಆ ಕೂಲನ್ ಪೋಸಾ ಖತ್ರಿ ನನ್ನ ನನ್ನ ರಾಜಿ ಕಾಲಲಗಿಯ ಎನ್ನೆ ಮಂಜ್ಕತಿ ಪದ್ದ ಖೆಪ್ಪ ಉಜಡಾರ್ ಆರ್ ಕಾಲಲಗಿಯ ಅಕ್ಕುನ್ ಬೇಡ ಬದಲಾರ್ಕ ಸಂಗೆ ನಮ್ ಹುರ್ಮತ್ ಮುಕ್ಕದ್ಗೆ ಬದಲಾರ್ನ ಅಕೈ ಚಾಳ್ ರೀ ಕಿರ್ಕ ಪರ್ಯನು ಮುಕ್ಕೈ ಖದ್ದೈರಿನ್ ಲುರ್ ಕುಡಿಯ ಮಲ್ ತಯ್ಯ ಲಗಿಯೈ ಬಾ ಲಗಿಯೈ ಕಾ ಕುಕೈ ಖದ್ ಟೂಡೋ ಬಚೋ ಕಾ ಇಂದ್ರ ನನು ಭಲ ಟೂಡೋ ಬಚೋ ಅನ್ನು ಹೂ ಚೂಲ್ಹಾನು ಓರ್ ಓ ಎನ್ನಿ ಘುಖ ಅರ್ಧರ ಟೂಡ್ಕ ಬಚ ಆಗೆ ಮಲ್ ತಯ್ಯ ಲಗಿಯೈ ಅವಂಗೆ ಮುಕ್ಕ ಖದ್ದೈ ಜುಕ್ಕಿ ತಿ ಜುಕ್ಕಿಂ ಲುರ್ಗರಿಯ ಮನ ಲಗಿಯೈ ಕಾ ರಾಹೂ ಲಗಿಯೈ ಪಹೆ ಅಕ್ಕು ಬೇಡ ಬದಲಾರ್ಕ ಸಂಗೆ ನಮ್ ಹುರ್ಮ ಮುಕ್ಕಗೆ ಬದಲಾರ್ನ ಅಕೈ ಚಾಳ್ ರೀ ಇನ್ನ ಟೆಕ್ನಾಲಜಿ ಗಹಿ ರಾಜಿ ಮಂಜ ದ್ರ ರಾಜಿನು ನನ್ನ ರಕಂ ಗಹಿ ಸಂಜ್ಗೀತಿ ಗಾ ರಾಜಿ ನಿಂದಿಯ ಕಿರ ರಾಜಿನ್ ಪರ್ದಾ ಖತ್ರಿ ಮುಕ್ಕೈ ಶಿಕ್ಷಿತ ಮನ್ನ ಕೋಹಾ ಜಿಮ ರೈ ಕಾ ಮಾನಿಂ ಈ ಕಥಾ ತರ್ಕೂಟಿ ನನ ಪೊಲ್ತಾರಿ ಹುಲ್ಲು ಪರ್ಯತ್ತಿ ಏರ್ತಾನು ಬರ ಅಲಗಿ ಕಾ ಏಕಸೇಕಸೆ ಬೇಡ ಬದಲಾರ ಅಲಗಿ ಅನ್ನೆಂ ಮುಕ್ಕೈಗೆ ಸಾಕ್ಷಾತ ಮನ್ನುಂ ಕೆರೈ ಅನ್ನೆಂ ರಾಜಿ ಪರ್ದನುಂ ಕಾಲ ಹೆಲ್ರ ದರ ಮುಕ್ಕೈ ತಮ್ ಹೆಜಿಮ ಲೇಖ ನಲಖ್ ನನ್ನ ಗಹಿ ಚಿಹುಟ್ ನನ ಹೆಲ್ರೈ ಮುಕ್ಕೈ ಅಕ್ಕುನ್ ತಿಮಲ ಏಕ ಬೀರಿ ಬ್ರಿಟನ್ ಸರ್ಕಾರ ಗಹಿ ರಾಜಿ ರಚ ಆ ಬೇಡಾನಂ ರಾಜ ಮೋಹನ್ ರಾಯ್ಸ್ ಇಸ್ ಚಂದ್ರ ವಿದ್ಯಾ ಸಾಗರಸ್ ಮುಕ್ಕೈನ್ ಪರ್ದಾ ಖತ್ರಿ ಕಥಾ ಉಠಬಾಚಕ ರಚಸ್ ಅಂತಲಿ ಖೋಖಾನು ಮಹಾರಾಜ ಜೋಸಿತ್ ವ ಫುಲ್ಯಸ್ ಕಾ ಡಾಕ್ಟರ್ ಅಂಬೇಡ್ಕರಸ್ कथा मिच्छा पर्दाचस इस गही सहारा करे नन्ना आलाय हूँ सहारा चिच्चई हुतन हाँ पहे इन्ना गा हुलो परियनुम कुड़ु खोड़ांता मुक्कई गहे सवं कुहा इथरी एकसे का कुड़ु खोड़ा रोहतास गाड़ी नु उज्जब जल गई आ बारी बेड़ा ता कथा तली का उन्द बेड़ी इन्ने दशा मंच की रचा कुड़ु खोड़ानु का कुड़ु खोड़ांतन आलेरिन चेरो जाती है कुड़ु खोड़ा बिन्नी बिनाइस नाना खतरे बचका रचाई आ बेड़ा नो सिंगी दाई कैली दाई का चंपो दाई गहे अगुआ करे तंग आ खोड़ा नन्ना जाती है गही मलदाव करे बचवाना रचा और बचबाचाई इन्नी मलदाव कायकु बेर खेप संगे मंचकी रचा मला पहे एका उल्लह हूँ मला हार चाई इन्ने दशा करेगा मुक्कई नाम मुक्कई गही नामे ती अंटा सिंद्रा नामे करे अख्तारी ईद 12 बछर नो मनी इदिन ओंद युग नो नन्ना मनी एकसे एरदत का मुक्का सिंद्रा गही नामे ती अदिन अखदत मुक्का सिंद्रा पत नो कथडंडी हूँ बनेर मैया तंगियो राजी सिंद्रा बेचा गे केरा काला गा केरा लावा हूँ लावचा